ಮತಮ ಇಸೈಗೆ ಅನಿಸುವ ಕುದೋಲ್ದ ತಹಂಜಗದವರಿಬ ಇಸೈಗೆ ಸೈಸಕ್ಲಿಬ ಒಯ್ ನಾಮ್ ಸ್ವಾಮಿ ಕುಮಾರ್ ಸಿಂಗ್ ಸೈರೆಂಗ್ಬ ರಾಮೇಶ್ವರ್ ನಿಂಗ್ಥೌಸಾ.

ತಾವಿರಿ ಅತೋಪ ಮಂಗಾಲ್ಗಿ ಥೌರಂದ ಮಾಲೇಮ್ಗೆ ಹೋಗ್ಲಕ್ಲಿಬ ಮಚತ್ತ ಸೆನ್ಮಿತ್ಲೋನ್ ಥೌರಮ್ ಅಸಿಗೆ ಅಹನ್ ಬಶರು ಎಕ್ಸ್ಪರ್ಟ್ ಒಯ್ನ ಲಿಂಗ್ ಸಿನ್ಬಿಕಿಬ ಡಾಕ್ಟರ್ ಟೊಯೆನ್ ಹೈಸ್ತಾಮ್ ಸೀನಿಯರ್ ಡೈರೆಕ್ಟರ್ ಹೆಡ್ ಆಫ್ ಗ್ಲೋಬಲ್ ಟ್ರಾನ್ಸ್ಫರ್ ಪ್ರೈಸಿಂಗ್ ಪ್ಲಾನಿಂಗ್ ಅಂಡ್ ಕಾಂಟ್ರವರ್ಸಿ ವಾಷಿಂಗ್ಟನ್ ಡಿ ಸಿ ಯು ಎಸ್ ಎ ಉನಬಿಕಿಬಮದಿ ಥೌರಮ್ ಪುಥೋಕ್ಪ ರಾಯ್ಚಂದ ಚಿಂಗ್ಥಾಮ್ ಪುಥೋಕ್ಪದ ತೆಂಗ್ಬಾಂಗ್ಬ ಹುಯಿನಿಂಗ್ ಸುಂಬಂ ದೇವ್ದತ್ತ ಆಕಾಶವಾಣಿ ಇಂಫಾಲ್ ಹೌಜಿಕ್ ತಾಬಿರಸಿ ನಹಾರೋಲ್ಗಿ ಖೊಂಜೆಲ್.

0: dhamma khata rakpa da su ekhu gi senior national gi thak ta su lawrubani na atuba international gi thak ta su lawangam yu hawa phamju thamjari
1: hoi adu lawangam boys dege thank you
0: volunteer bi na hasing se ba ngasi gi na ka asida dum uwa phange do ma khata rakpa maru ma khok su mi ji asu gi mudik tin marina ui bo ga adana ma khata rakpa sing da sung chat na bataw si
1: han ba da maru ki ming lai phamam tang tham bi
2: ai ming edition withdraw ಲೈಫಮ್ನ ಅವಾಂಗ್ ಪೋಚಮ್ ಕುನೋ
1: ಅದೋ ಮರುಬ್ಸೆ ಹೌಜಿಕ್ ಸಾನಬಸಿದ ಚಂಗ್ಸಿಲಕ್ಪದಿ ಕ್ಯಾಮ್ ಕುಯಿ ಬಿರೆ ಅದುಗಾ ಇಸಾಗಿ ಚಹಿನಿ ಕ್ಯಾಸು ಬಿರೆ ಹಬ್ದಿ ಸ್ತಂಬಿಯೋ
2: ಸಾನಬದಿ ಯಾಮ್ ಕನ ಕುಯಿತ್ರೆ ಚಹಿ ಅನಿ ಅಹುಮ್ ತಂಗಾಯ್ರೆ ಚಹಿನ 22
1: ಮರುಬ್ನ ಸಾನಬಗಿ ಲಮ್ಸಿದ ಚಂಗಕ್ಪಸೆ ಸಿ ಚಂಗ ಅಬ ಮತ್ತುಂಗ್ದ ಕರಿ ಕರಿ ಅಹೋಂಗ್ ಬ ಹಾನ ಸಾನದ್ರಿಂಗೈಗ ಕರಿ ಕರಿ ಥಿಂಗ್ನ ಬಿಬಗೆ ಮದುಜು ಖತಂಗ್ ತಂಬಿಯೋ
2: ಅಹೋಂಗ್ ಬಸೆ ಡಿಸಿಪ್ಲಿನ್ ದದಿ ಯಾಮ್ ನಹೋಂಗ್ ಹಾನ ದಿ ಡಿಸಿಪ್ಲಿನ್ ಜೆ ಕ್ಯಾ ಯಾವ್ದೆ ಸಾನಬದ ಕೋಂಗ್ ಥಂಗ್ಸಲ ಮತ್ತುಂಗ್ದ ದಿ discipline je discipline da phajane improve lai
1: ada marup na khai de gi marup ta yam na wa na thing na bikhi ba discipline maintain ta una ba khot na ba da kari kari ge di awa ba thing na bikhi
2: discipline gi matang je yum da gi hangan da lak poi ba ni na amu muk yang wa ba yawi hai di sana ba da recovery phang da ba adu gi tum hokot ba wa ba adu ga adu mai na khra kitang wa ba thing ne adu ozana di akhoi phaning ba ni na practice choi da na kho ta na ba yam nga nge ada khoi ju adu follow tong na ba di hone jai ado amu mu wa ba yawe competition nak sala le na adu bo khoi dum yan ya na ba dum cop up tong na ba dum hone jai
1: maram na supan biri la ka da ba competition gi kan na hone biri hai da na ado masida la ka dori ba competition gi matang sida su samlam na thambi
2: anak pa da la ka dori ba competition ai na saruk ya ja ga da ba si knowledge olympic game sida ai sama trial pi ja ga ni preparation oina hana sanara ma mung da gi haujik na hena kanna sanajari sanabagi training intensity hena sanari dai chu hana dagi hena sajare performance na pibangam na ba
1: yam nongai jai marup edition la kadari ba northeast olympics si dasu mai pak poi bi haina thamjage mathang si di marup de bek to na kan si da kanna akhei sanabiri ba marup si da mu hangura si
0: hoi volunteer bi ekogi marup ma haujik ta su we che thang dagi dangai ri tu thang da bagi sort awe thabe holding si da hang hura si ekta isen haujik se ಅಪನೇಜ್ ವೇಸೆ ಥಾಂಗದಗಿ ವದಸು ಲೋಯ್ದ ಸುಂಗೈ ರೆದುನ ಇಸಾಜ ಸನರಪದಿ ಕ್ಯಾಮ್ ಕುಯಿರೆ ದುಕ ಇಸಾಗಿ ಮಿಂಗಮ್ ದಿ ಲೈಫ್ ಮಾನಂ ಪಂ ಹೈಬಿಯೋ
3: ಐಗಿ ಮೇಂ ಕುಮುಕ್ ಚಂ ಲುವಾಂಗ್ ಸನಾ ಐ ಬಾಸ್ಕೊಂ ಕೆ ನಾಪನುಂ ದೈನೆ ಐ ಸನರಪಸೆ ಚಹಿ ಅಹುಮುಕ್ ಸಮ ಫಜರ್
0: ವೇ ಸೋಮ್ಗಿ ಕೊಂಜಿಲ್ ಜಾ ಸನರಪದಿ ಲಾಕಿ ರಮಸ್ಕ ಮೈಂದ ವೇ
3: ಹಾನದೈ ದಿ ಸುಮಾನವದಿ ತರಕ್ತೆ ಅದು ಸನರಪದೈ ದಿ ಖರ ದಿ ಹೊಂಗೆ ವೇ ಐದಿ ಅಕೋಯ್ ಸುಮ್ ಯೋಟ್ ಕೆ ಕಾ ಸನರಪಜಿನಾ ಕ್ಲೀನ್ ಗುಮ ತೌಬದ ನಕ್ಸಮ್ದ ಕೈಸ ಸುಮ್ ತೌಬದುನಾ ಬೊಕೆಲ್ ಖರ ಚೇಂಜ್ ತೌರೆ ದೈಗಿ ಸುಮ್ ಸನರಬನಿನಾ ಸಪ್ಲಿಮೆಂಟ್ ಕೆ ಕಾ ಖರ ಅದು ಸಿಜಿನ
1: ಮಯಾಮ್ಪುಲಕ್ಪದಿ ನುಂಗ್ ಖರದಿ ಕೆನರೆ ಅದು ದುನ ದುಂ ಅಮರೋಂ ದಿ ಖತಂಗ್ ದಿ ನುಂಗೈತೆ ಹೈರಿ ಬ ಮಸಾನಜಿ ಸನನ ಬ ಹೊನರ ಪಮತಂ ದ ಕಿತಂ ಅಹುಂಗ್ ಬ ಹಕ್ಸಾಂಗ್ ದ ಲಾಕ್ಪನಿ ಹೈಬಿ ಜು ತಂಜಗೆ ದುಕ ಹೈರಿ ಬ ಮಸಾನಜಿ ಸನನ ಬ ಹೊನರ ಪಮತಂ ದ ಥಿಂಗ್ ನರ ಪನ್ವೈತಬಸಿ ಮಸಿಕೆ ಗೆ ದ
3: social da katang problem dola eba hoi oja sing ne diam phajana tak pie awa no ai sa thok sing katang nong ai te do oja sing ne diam nong ai tai
0: aduga kana gum na ga haine ye a hoine nu pc thot no we haidana adu thot no wa nu pc na hau ji dak sa diam phala kana yum dana a hoine ga isini naung me ang ga lai ba da sam na ka na khu gi gas ka la pu de gas se thang do we na khu na ma ga pa thang do ki bu ga dum yaw ra ga mai do im si de
3: adu ma dum yaw we cheng na ba da aru mom thang wa ga na de khu dum go ri ba a sing za gum thang go je khu dum go ri
0: I was like, I'm going to go to the house.
3: Adum yau da bani na tie do hai di sana baje khoi ju lepe ba dum anam bana khoi sum di larika chora to sana raga chat ta ba ya da bani na

ಅದೊಮ್ಮೆ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಂ ನುಂಗಾಯ್ನ ತಾಬೀರಿ ಮಧಂಗ ಸಿದ್ದಿ ಶಮುರಾಯ್ ಲಾತ್ಪಂ ನವಚಂದ್ರ ಶರ್ಮಗೆ ಖೊಂಜೆಲ್ದ ಎನ್ ಕಿರಣ್ ಕುಮಾರ್ನ ಸೈರಿಂಗ್ಬ ಮತಮಿಷೈಮ ಖನ್ಬಿರಿ ಖನ್ಬಿರಕ್ಲಿಬ್ಬಸಿಂಗ್ದಿ ಹಿಯಾಂಗ್ಲಂದಗಿ ಬೊಯ್ನಾವ್ ವಹೆಂಗ್ಬಂ ಕೈರಕ್ತಗಿ

ಮತಂಗ ಸಿದಿ ಫಮ್ ಸೈ ಖನ್ಬಿರಕ್ಪ ಮೆಸೇಸ್ ಅಮ ಥೆಂಗ್ನಜೈ ಮೆಸೇಸ್ ಥಾಬಿರಕ್ಲಿಬ ಪಂಗನ್ ತಾಬಿ ಮಖಾ ಲೈಕಾಯ್ದಗಿ ಜೋಯ್ ಕುಮಾರ್ ಖನ್ಬಿರಕ್ಲಿಬ ಇಸೈನ ಐ ಅಮುಕ್ ಹಲಕ್ಕಿನಿ ಫಮ್ ಸಿದಗಿ ನಾವು ಬೊಯ್ಗಿ ಕೊಂಜೆಲ್ದ ದೊನೇಶ್ವರ್ ಕೊನ್ಸಮ್ನ ಸೈರಿಂಗ್ಬ ಜಿ ಸೂರ್ಯಚಂದ್ರ ಶರ್ಮನ ಸೈರಾಂಗ್ಬ ಫಿಲ್ಮ್ ಇಸೈನಿ ಲಾಂಥೋಕ್ಚರಿ ತಮಿನಸಿ.

ಮಥಂಗ ಸಿದಿ ಮತಮಿಷೈ ಖನ್ಬಿರಕ್ಪ ಮೆಸಸ್ ಸಮ ಲೋಖಚ್ಚರಿ ಖನ್ಬಿರಕ್ಲಿ ಬ ಇಷೈ ಖುನ್ರಾಕ್ಪಂ ಜೀವನ್ ಸಿಂಗಿ ನೈಟೋಮ್ ಖೊಂಜೆಲ್ದ ವೈಖೋಮ್ ಬಿಹಾರಿನ ಸೈರಿಂಗ್ಬ ಮತಮಿಷೈನಿ ಖನ್ಬಿರಕ್ಲಿ ಬ ಸಿಂಗ್ದಿ ಥಿಯಾಮ್ ನೈಶಾಂ ಕೊಂಗ್ದಗಿ ಥಿಯಾಮ್ ಸಕ್ಮಚ ತಾಮ್ಚ ರಾಣಿ ಅಮದಿ ಚೌಬಿ ಇಸೈ ಖುದೋಲ್ ತಮ್ಜರಿ ತಾಮಿನಸಿ

0: ಥಾಗಚರಿ ಗೋಲ್ಮೈ ಥೈಥುಲು ಥೌರಂ ತಾಬಿರಂಲಿ ಪುಮ್ನಮಕ್ಪು ಅಮುಕ ಹನ್ನ ತರಾಮ್ನ ಒಕ್ಚರಿ ಹೌಜಿಕ್ ಪುಂಫಂಸಿದ ಸಂದೋಕ್ಚರಿ ರೇಡಿಯೋ ಲೀಲಾ ಥೆಂಗ್ನಖಿದ್ರಿಬ ಮಿಕೋಪ್ ಲೀಲಾ ಅಶಿಬು ಇಬ ಮೊಯ್ರಾಂಗ್ಥೆಮ್ ಇನಾವ್ ಲೀಲಾ ಪುಥೋಕ್ಪ ಅಧಿಕಾರಿ ಮಯುಂ ಗೀತ್ ಚಂದ್ರ ಶರ್ಮಾ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್ ಹೌಜಿಕ್ ಲೌಬಿರಸಿ ರೇಡಿಯೋ ಲೀಲಾ ಥೆಂಗ್ನಖಿದ್ರಿಬ ಮಿಕೋಪ್
1: ಇಜೆಮ್ಮ ಸಾಗಿ ಚೇಂಜ್ ಅಮುಕ್ತ
2: ಏ ಸಿಸು ಮಪುಂನಿನೆ ಅಸ್ ಗಸಿಸಿದಿ ಸಾಮ ಚಪಿ ಇಂಗಾಕ್ತ ಮಿ ಅನಿಗಿಸು ಹನ್ಕಿಬದ ಮಂಗಾಯ್ರಿ ಐಬು ಸುದೌ ಮಾಂದ್ರೇನೆ ತನ್ಗ ಸಾಗ ತರಾ ಖಕ್ತ ನೇಬೇಮ ನಂಗಿಸೆ
1: ಅಸೈಬದಿ ಯೌಜದ್ರಬ
3: ಓ ಇಬೇಮ ಸುಮ ತಂದೋಮ್ತ
2: ಓ ಓ ಪಿಗೆ ಪಿಗೆ
3: ಹವಾಯ್ ತರ್ಕೊಂಡ್ ತ ಮೈರೇನೆ
2: ಪಿಬೆ ಓ ಮೈರೇನ್ ಲೈತ್ರೆ ಹವಾಯ್ ದಂಗಾಯ್ರಿ
3: ಅಸೈಬದಿ ಫರ್ಬೇ ಹವಾಯ್ ಪಿಬೆ
2: ಓಯ್ ಹೋಯ್ ಓನೆ ಇಬೇಮ ನಂಗಿದುನನೆ ಹೈಯೆಂಗ್ ಹೆಪ್ಪಿರೋ ಸಕ್ ಖಂಗ್ದವಸು ನತ್ತವ ನುಂಗ್ತಿ ಇಲಾಯಿಸಿಬು
1: ಹೈಯೆಂಗ್ದಿ ನಮಾಯಿಜಿಂಗ್ನಿ
4: ಸೋಂಗಿದು ಐಂಗೊಂಡ ಅಸುಬ ಹೆನ್ಬ ಯಾವ್ಜರಿ ಯಾಯಿ ಪಿಜರಗೆ ನುಂಗ್ತಿಗಿ ಥೆಂಗ್ನೈ ಕೌನಂಗಾಂಗ್ನದ್ರಸು ಖಂಗ್ನಬುಂಬನಿ ಕೈನು
1: ಯಾನಿದ ಹಂಚಿತ್ ಹೆಕ್ ಪಿರಗ ಲೋಯ್ರೆ
4: ಗಸಿಗಿಸಿದ ಐ ಪಿಜರಗೆ ಹಂಚಿತ್ನ ಐಗಿ ಯಾವ ಪಿಬಿರು
2: ಅದುಸು ಯಾಯ್ನೆ ಕಾಯ್ದಿ ಕೈನೋನೆ
4: ಅದು ಅಂಗಾಂಗ್ಸಿಂಗ್ಸು ಲೋಗದಬ ಗಾಹಕ್ ವಾಲಿ ನಸಿದಿ ಸಕ್ ಖಂಗ್ನಬು ಅಂತ ಸಾ ಅಂತ ಲೈಜಗೆ ಚಿಮಾ ಚಾನಿದ ಪಿಬಿ ಅದು ಗಸಿ ಅಸೆ ನಸಾಗಿ ಲುಪಾ ತರ ಹಾಕಿದ್ದು ಮತ್ತು ಸುಯಂ ಲೋಬಿರು
1: ಥಾ ಅಮ್ಮಕ್ಕೆ ನುಂತಿಗೆ ಉನ್ನರಬನಿನ ಸಕ್ಬುದಿ ಖಂಗೆ ಸೋಮ್ನ ಇಚಾನಪ್ಪ ಕಾರದ ತಿಲಕ್ಪನೆ ಅಯ್ಯನ ಇಚಾನಪ್ಪಿ ಗಾರಿ ಮಚಾದ ತಿಲಕ್ಪನೆ
4: ಅದು ಮಿಂಗ್ಸಿಬು ಮಿಂಗ್ ಕರಿ ಕೌಬಿಗೆ
1: ಸಕ್ನ ವಾಟ್ಲಗ ಮಿಂಗ್ನ ಫಜಾನೆ
4: ಏ ಕರಿ ಕೌಬಿಗೆ ಸಕ್ತಿ ಫನ ಫಜೆ ಸಕ್ತಗೆ ಹೆಂಡ ಮಿಂಗ್ದುಬು
1: ಕದಾಯ್ದ ಫಜಬರೋದ ಇಮಾ ಹೋಯ್ನ ಮಚಾನಿನ ಪಕ್ನಂಗ್ ನುಂಗ್ಸಿದನ ಪಂಪ ಫಜರ ರೋಯ್ನಿಂಗ್ದನ ಮತೌ ಲೊಯ್ಬಿ ಥೋಂಬಿ ಮತೌಬುದಿ ಲೈಬ ಜಾನತೇದ
4: ಏ ಐಗಿ ಇಂಗ್ದದಿ ಮಿಂಗ್ನ ವಾಲಿದ
2: ಇಬುಂಗೋನ ಹಾಯ್ಬ ಚೊಮ್ಮಿ ಸಕ್ನ ಫಜೈ ಇಬೇ ಮಕ್ಕೊಯ್ದಿನ ಮಿತೈ ನುಪಿದ ಫಜಬ ಹಾಯ್ಬು ಇಬೇ ಮಮಂಗಾಯ್ ಕೈನು
4: ಓಯ್ಬನೆ ಅದುಬುದಿ ಅಸಿಂಗ್ಬ ಮಿನ ಮಸಾ ಫೈ ಮಸಕ್ ಫಜೈ ಖಕ್ ಹಾಯ್ರೋಯ್ದ
1: ಯಾಮ್ನ ಥಗಪಿಬಸೆ ಪಾಮ್ಜದೇಕೋ ಅಯ್ಯೊಂದಗಿದಿ ಸೈ ಖರ ಕಲಂದೌ ಮಾಲೆ
4: ಹೋಯ್ ಐನ ಖರ ಹನ್ನಿ
1: ತಮೋಗಿ ಮಿಂಗ್ದಿ
4: ಐಗಿದಿ ಅಬೋ ಸನಾ
1: ಸನಾ ಹೋಯ್ಬಿರಬ್ರ
4: ಏ ಕದಾಯ್ದಗಿ ಸನಾ ನಸದಿ ಗಸಾಯಿ ಬೇಮನ ಹಾಯ್ಬಿಕಿಬ ಇಮಾ ಹೋಯ್ನೆ ನುಂಗ್ಸಿದನ ಸನಾ ಆಯ್ತ ತಪ್ಸಿಲಿ ಜಾನಿದ
1: ಇಚೆ ಮೈಗಿ ಮಿಂಗ್ದಿ
2: ಐಗಿರೋ ಹಾಯ್ರಿಸಿಬೋ ಅಸಿ ಬೇಮ ಐಗಿ ಮಿಂಗ್ದಿ ಪಿಸ ತೊಂಬಿ ಕೌವೆ ಅದುಬುನೆ ಅಂಗಾಂಗ್ ಹೋಯ್ರಿಂಗೈದಗಿ ಅಹನ್ನಸು ಅಂಗಾಂಗ್ನಸು ನುಪಾನಸು ನುಪಿನಸು ಇಸೇಮ ಇಸೇಮ ಹಾಯ್ದನ ಅದುಮ್ ಕೌನಕ್ರೇಮಿ
1: ಹೋಯ್ನೆ ನಾನು ಹನ್ನುಬಿ ಅಮ್ಮನಸು ಇಸೇಮ
2: ಹಾಯ್ಬನೆ ಹಾಯ್ಬನೆ
1: ಐಂಗ ಇನಿ
4: ಅಕೋಯ್ ಮತೌ ಲೈಬಿ ಖೋಯ್ಗಿ ಲೈಫಮ್ಸಿನ
1: ಕ್ವಾಗೈ ಥೆಂಕ್ ಇತಂಗ್ ಹಾಯ್ತರಿಯೇ
5: ಹೋಯ್ಗೆ
2: ಪಿಗೆ ತೊಂಬಿ ಸಾದು ಪಿಯುನೆ ಹೇ
4: ನುಂಸಾ ಥೋಯೆ ನುಂಸಾ ಯಾಬಿನ ನುಂಗಾಯ್ದೋ ಮಾಲೆ
1: ನುಂಸಾನ ನುಂಗಾಯ್ರನೆ ಜಿಮ ಅಖೋಯ್ ಮುಕ್ ತೊಕ್ಸರಗೆ
2: ಹೋಯ್ ಹೋಯ್ ಹೋಯ್
4: ಅದು ಇಸಾ ಇಸಹಿ ಕ್ಯಾಮುಕ್ ಸುಬಿರಗೆ
1: ಹಂದಕ್ ಮೇರಾ ಥಾದ ನಿಫು ತರುಕ್ ಸುಖ್ರಿ
4: ಓ ಐಗೆ ನಾ ಯಂಕೈ ನಿಥೋಯ್ ಇಶಾ ನುಪಿಗೆ ಮಿಂಗ್ದಿ ಕರಿ ಕೌ
1: ತಂಪಾಕ್ ಲೈ ಕೌ ಇಶಾ ನುಪಿ ಅಂದಿಗೆ ಅತೋನ್ಬಿನ ಅಹಂದುದಿ ನುಪಾದೌನ ತೌಯ್ ಓಜಾ ಮಜಾ ಅಮದಿ ಒಯ್ಜರ
4: ಓಹೋ
1: ತಮುಗಿದಿ
4: ಐಗಿದಿ ನುಪಾ ಹಾಕ್ತ ಹುಮ್ನಿ ಟ್ಯೂಷನ್ ತೌರಿಸಿನ ಅತೋನ್ಬನಿ ಮಯಾಂಬಾ ನೀದುಮದಿ ಲೈಕ ತಂಬಲ್ ಓರೆ ಮಸಿಮ್ ನಾವು ಪುಲ್ಲಗ ಪೌನಾ ಕೈಥಿಯಂತ ಮೊಬೈಲ್ ಓಲಿಯ ಹುಸಿಕ್ಸಿ
1: ಓಹೋ ತಮುದಿ ಕರಿ ಥಬಕ್ ತೌಬಿಗೆ
4: ತೊಲೋಪ್ ಸಾಬ ಥಬಕ್ ಕಾದಿ ತ ಹೋಗ್ರೆದ ಕರಬಾರ್ ಮಚಾ ಮಚಾ ಖರ ಅದು ಠಿಕಾ ಕರ ತೌಯ್ ಮಪುಂಗ್ ಒಯ್ನ ಲೈಂಗಾಕೆ ಲೊಯ್ಸಂಗ್ಸಿಂಗ ಸಪ್ಲೈ ತೌಯ್ ಹಾಯ್ತಾರೆ
1: ಅದನ್ನ ನೀನೆ ತಮೋನ ಕಾರ್ಗ ಹೋಂಗ್ ಹೋಂಗ್ ತೋಂಗಿಸೆ
4: ಕದಾಯ್ದಗಿ ಇಶಾ ನುಪಾನ ಐಗಿ ಕಾರೆ ಪೂಕಿಬ ಮತಾಂ ಐನ ಮಕ್ಕೊಯ್ಗೆ ಪುರುಪನಿದ ಅದು ಇಬೇಮಗಿ ದಿ ಥಬ ಇಂಖಾಂಗ್ ಕರಿ ಕರಿ ಇಬುಮೋ ಹಾಯ್ಗದ್ರ ನುಪಾನ
1: ಐ ನುಪಾ ಲೈಕಿದ್ರೆ ತಮೋ
4: ಓ ಸಾರಿ
1: ಸಹಿ ಮರಿ ಹಾಯ್ರನೆ ಕಾಲೇಜ್ ಓಜಾ ಒಯ್ರಮ್ಮಿ ಐನ ಮಾಗಿ ಪೆನ್ಷನ್ ಕರಗ ಯು ಕಾ ಮರಿ ಖಗ್ ಸಾಂದೋಪಗಿ ಸೇನ್ ಕರಗನ ಹಿಂಗಿ ಹೈಜಬ ತಾರೆ
4: ಓಹೋ ಇಶಾಮಸು ಥಬಕ್ ತೌರೆದನ ಕೋ ಚಿಕ್ನ ಇಂಗ್ನ ಕೊಮ್ನ ಲೈಬ ಯುಂಬಾನೈದು ತಾರೇನೆ
1: ಅದುಬುದಿ ಸುಮಿತಾಮ ಅದುಬು ನಾಮ ವಾರ್ಪ ಹೈಸೆ ಕರಿ ಕರಿ ಗುಂಬ ಕಾಂದ ನುಗಾಯರಕ್ತಿದ
4: ಎ ಅಂಗಾಂಗ್ ಸಿಂಗ್ ಥೋಂಗರೆ ಎನೆ
1: ಮಸಿ ಸಿಕ್ತ ನನ್ಬ್ರೋ ಓ ನಂದೆ
4: ನಸಿದಿ ಮಕೊಯ್ನಿ ನೋಂಗ್ ಮೊಕ್ತನ ವಾರಿಗ ಸಾದನಗ ಥೋಮಿನರೆ ಇನೆ
1: ನಾನ್ ಮಕೈಜು ಥೋಮಿನರೆ ಇದ ಲಾವ್ ಲಾವ್ ಲಾವ್ ಲಾವ್ ಸಿದಿ ಸಕ್ ಕಂಗ್ನರೋ
4: ಕೌನದ ಬೈ ವಾನಿ ಖಂಗ್ದಿ ಖಂಗ್ ಯಾಬ ನತ್ರ
5: ಕೈ ಮಾನೆ ಇಮಾ ಮಾನ ವಾಂಗ್ ಥೋಯ್
1: ಓ ಮಿಂಗ ಸಕ್ಕ ಸಬಾಂಗ ಚಾನೈ
5: ಯಂ ಚಾನಬನಿ ಇಮಾ
4: ಐನ ಥೋಯ್ ನಿಂಗ ಸೆನಾ ಲೌಕ್ಸಿಂಗ್ ಹೈಸಿಂಗ್ ಬದ
1: ಅದು ಸು ಒಯ್ಸನ ಇಮಾನ ಥೋಯ್ ರೋ ಹೈರಿಸಿನ ಲಾಂಪಾಂಗ್ ಆಕ್ಷನ ಬ ಯಾದೆ ಕೋ ಲಾರಿ ಕನ್ನ ಹೊನಗದಬನ
6: ಹೋಯ್ ಮಾ
4: ಮೊಬೈಲ್ ಫೋನ್ ಸು ಕನ್ನ ಹೊನರಿನ ಹಿಂ ತುಂ ತುಂ ಕೆ
6: ಅಪ್ಪ ವಾಸ್ ದೇವಾ
5: ಅದುದಿ ಅಂಕಲ್ ಚಲು ಕಿಗೆ ಬೈ
6: ಬೈ
4: ಬೈ ಬೈ ಬೈ

0: ਨੰਗ ਮੈਂ ਹਾਈ ਦੋ ਤੋ ਹਾਈ ਹੋ ਮਿਨੰਗ ਕੋ
1: ਵੋ ਚਾਂ ਲੁਈ ਜੇ ਦੇ ਅਹਲ ਗ ਯਾਇ ਮਗ ਦੀ ਜਾ ਕੇ ਇਸਾ ਤੋ ਮਦੋ ਖਰਾ ਹੋ ਗੋ ਪਿਰੋ
0: ਹੈ ਹੈ ਹੈ ਚਲੋ ਨੰਗ ਤੋ ਕਿ ਦੋ
1: ਚਤ ਲੋ ਗਾਇ ਨੇ ਤਾ ਲਦ ਨਾ ਯਾਮ ਸਲ ਹਨਿੰਗ ਬਰੋ ਸਲ ਲੋਇ ਵਾਂ ਗਾਂ ਨਾ ਖਿਜੇ ਮੋਈ ਬਾਬਾ ਗਾ ਅੰਗਾਂ ਛੇ ਜੂ ਸਨ ਹੈ ਮਲੇ ਯਾਂ ਵਾ ਰੇ ਯੇ ਨਤ ਇਛੇ ਦੋ ਮੁਕਤ ਮੁਥਤ ਪੀ ਹੋ ਹਾ ਗਾ
0: ਇਛੇ ਜੀ ਬੁਦੀ ਅਰਾਈ ਬਨੀ ਨੇ ਮੁਥਤ ਕੇ ਨੇ ਛੇ ngang na gadur bwa se nang na ngang ni aina lou roi aina ngang ni nang na lou roi
1: wo lou bu lou da ba ai gi di ha ri si ni angang se ma sa na ya ning da thawai su yau da na nam na ru ti san na pha ne ba se woi da roi ba hoi ta sieng na sieng ba tho ka da ba ma sa na la ri hen dong na hining ba angang gi di ne kai su kai de ti san se nang na sa si da di ne su ngoi woi da roi chen mang na na ba ne a ma ta mam da ma na football sa na ne na sa na ram ba do asum ba khong thang ni ಮಾಗಿ ಅಪಾಂಬದು ನಮತ್ ಪಿರಗ ಐಎಸ್ ಎಎಂಸಿಎಸ್ ಉ ಹೆಂದೌರಿ ನಿಗಾಯ್ನ ಕರಿ ಸಾರೆ ಹುಜಿಕ್ತಿ ತಿಂಜಂ ಕೈಜಂ ಅನು ಅಥಾಬಮ ಹೆ ಉಪದನೈ ಜಾಸ್
0: ಹೈ ಹೈ ಹೈ ಕರಿ ಸಾರಗೆ ವೈಶಾಜೆ ಕರಿ ಸಾರಗೆ ಹೈಯುನೆ ಹೌಗಿ ಸು ಮತಮ್ ನೈರಿಯೆ ಬ
1: ಓ ಮಾಗ ಸಾನಮಿನರಂಬ ಇಸಾನ ಸುಖರ ಹೆನ ಹೈಬ ಮಮಾನ ಬದೊ ಅದುದಿ ಹೌಜಿ ಮಪಾನ್ಗೆ ಕ್ಲಬ್ ಅಮದ ಯಾವ್ದನನೆ ಸಹಿ ಅಮದ ಲುಪಲ್ಲ ಯಾಂಖೈಯುಂ ಪುಹೆನ ಫಂಕ್ರೆ ಅಖುಯಿ ಸಾಸಿಸು ಅದುಮ್ ಸಾನರಮಬದಿ ವೈರಂಗದಬನೆ ಮಾಸು ಪೌಸೇದ ಮಿಂಗ ಯಾವ್ದನ ಅಖೋಯಿಸು ಮಿಂಗ ಸರ್ಕ ಫಂಗಮದಬನೆ
0: ಹೈ ಹೈ ಹೈ ಹೌಜಿ ಮತಮ್ ಲೈರಿ ಕೋ ಮಾಗಿದಮ ಐ ಲೈರಿ ಕೈಮ್ ಖಲೋನು ಕೋ
1: ಹೋಟ್ ಕೈ ಹೋನರಗ ಟ್ಯೂಷನ್ ಅಹುಮ್ ಸಲಗ ತೇನ್ದ ಮಾನ ಫಂಗಿಬ ಮಾ ತುಯೇಪ್ ದ ಮಾನ ಫಂಗಿಬ ಮಾಕ್ ತೋ ಪೆನಿಂಗೈ ವೈದೆ ಸೆಕೆಂಡ್ ಡಿವಿಜನ್ ಕಿತ್ತಂ ವಾಂಗ್ಬೈ ವಾನೆ ಹುಜಿಕ್ ಚುನಿ ಮಸಾನ ಥವಾ ಯಾವ್ದಿಯೇ ಲೈರಿಕ್ತ
0: ಹೈ ಹೈ ಯಾರೆ ಯಾರೆ ಯಾರೆ ಐನೆ ತೌರಿಸೇ ಅಂಗಾಂಗ ವೈರಿಂಗಿದಗಿ ಸಹಿ ಕುನ್ಮಂಗ ಕುಂಥ್ರಾ ಭಾವದಂಗ್ ಮಾ ವಾರಗನೆ ಮಾಗಿ ಲಿಮೌರಿಬ ಪುಂಚಿ ಸಹಿ ಯಾಂಕೈ ಹುಂಪು ಹುಂದ್ರಾದೋ ಮದು ನುಂಗಾಯ್ನ ಹಿಂಗ್ನಮ್ನಿ ಕೋ ಐನೆ ತೌರಿಸೆ ಮದುನಿ ಕಾನದೆ ನಂಗ ವಾಂಗನದನ
1: ಅದುದಿ ಐನ ಅಸಾಯ್ನ ಹಾಯಿಕ್ರೆ ಕಾನರ ರೋಯೆದನ ಐನನೆ ಮೊಯ್ ಪಾಬುಂಗಿನೆ ಅಸಾದು ಲಾಲೆ ಹೈಬದಿ ನತ್ತಿ ಸೇಮದ ಥೋಕದಬ ಅಂಗಾಂಗ ವೈರದಿ ಫೈಯೆಬ ಅದುಬು ಇಸಾಸಿದಿ ವೈರರೋಯ್ ಮೊಯ್ ಬಾಬಾ ಕಾನದೆಸೆ ಸರ್ಕಾರಿ ಥಬಕ್ ಮಜಾ ಅಮರ ನತ್ರಗ ಮೊಯ್ ಪಾಬುಂಗಿ ಥಬಕ್ದ ಮತುಂಗ್ ಇನ್ನಬ ಹೊನಬಿಬನ ಸುಂಗನಿ ನತ್ತೇನೆ ಮೊಯ್ ಪಾಬುಂಗ್ನ ತಾಲಿಬ ಸೇಲ್ ನುಂಗಾಯಿರಿಬ ಸಿಂಧುಬು ಐ ಎಸ್ ಎಮ್ ಸಿ ಎಸ್ ಅಮನ ಹೆತ್ತ ಹೆಂಗದ್ರಬ ಮೊಯ್ ಬಾಬಾನ ಹೆನ್ನ ನುಂಗಾಯಿರಿಬನೆ ಕನದಿಸೆ ಸಾಕ್ತುಮ್ ಸಾಥೋರಸಿ ಅಂಗಾಂಗ್ ಹೌದೋಕ್ಪಿರೋ ಮಸಾನ ಒಯ್ಗದಬ ಅಂಗಾಂಗ್ ಒಯ್ರದಿ ಹೇ ಹಲಕ್ಬಗನೆ ಟ್ಯೂಷನ್ದ ಕರಿ ತಮ್ಮ ಇ ಸ್ಕೂಲ್ದ ಕರಿ ನೈನದನ ಲೈಗದಬ ಅಖೋಯ್ಗಿದಿ ಕದಾಯ್ ಲೈರಿಕ್ ಹೆಕ್ ಪಾವಗನೆ ಹಕ್ಕಾಮ್ ಚನ್ಬ ನಸಾನ್
0: ಅದುಬು ಕೈದೌಸಿ ಹಾಯ್ಬನು ಮಿ ನಂಗ್ಬೋ ಲೈರಿಕ್ ತಂಬಸಿ ತೋಹಲ್ಲಸಿ ಹಾಯ್ಬ್ರಾಬಾ
1: ಓ ಐ ಅದುಮಕ್ತಿ ಹಾಯ್ದೆ ಕೋ

ತಹಂಜರಿಬ ಇಸೆಯಸಿ ನಂಗ್ ತನ ಹೇಳಿ ಫಿಲ್ಮ್ ಅಸಿದಗಿ ಪುಷ್ಪರಾಣಿಗೆ ನಾಯ್ತುಮ್ ಖೊಂಜಲ್ದ ಜಿ ಕವಿತಾನ ಸೈರಂಗ್ಬ ಅಮದಿ ಒಕೆನ್ ಅಮಾಕ್ಚಮ್ನ ಸೈರಾಂಗ್ಬ ಫಿಲ್ಮ್ ಇಸೈನಿ.

ಪಂಥವ್ ಇಂಕೋಲ್ ಚೈಗುಯಿನುಂಗ್ದಗಿ ಪಾಮುಮಾಗಿ ಮನಾಗ್ದ ಯುಮ್ನಾಕ್ ಸಗೈ ಓಂದುನ ಚಟ್ಲೇದು ನಿಂಗೋಲ್ ಉಯ್ಬಿ ಮಪೋಗ್ದ ಪೋಕ್ಲುಬನ ಕುದೋಗಿ ಅರುಯ್ಬ ಉಯ್ನ ಲಾಂಥೋಕ್ಚರಿ ಸೈಸಕ್ಪಿ ಥೊಂಗ್ರಾಮ್ ಲಕ್ಷ್ಮೀ ದೇವಿಗಿ ಖೋಂಜಲ್ದ ಸೂರ್ಯಚಂದ್ರ ಯುಮ್ನಾಮ್ನ ಸೈರೆಂಗ್ಬ ಮತಮಿಷೈ ಅಸುಮ್ನ ಸೇಹೋರಿ ನಿಂಗೋಲ್ ಮಪೋಕ್ ಉಯಿರುಬನ ಚತ್ಪತಾರೇ.

ಆಕಾಶವಾಣಿ ಇಂಫಾಲ್ ಚೆನ್ನೆಲಸಿದ ಅಸಿಗಿ ಮಖಾಜದ ಜಗದಬ ಥೌರಂ ಅಮದಿ ಹಯೇಂಗಿ ಸಂದುಕ್ ಜಗದಬ ಥೌರಂ ಸಿಂಗ್ ಸಂಲಪ್ನ ನಿಂಗ್ಸಿಂಗ್ಜರಿ ನಿಂಗ್ಸಿಂಗ್ಜಬ ಅಸಿ ಹೆಕ್ ಲೊಯ್ಬಗ ಸಂದುಕ್ ಜಗನಿ ನಹಾರೋಲ್ಗಿ ಖೊಂಜಲ್ ಥೌರಂ ಗಸಿ ನಿಮಿದಾಂಗ್ ಪುಂಗ್ ತರುಕ್ ಮಿನಿಟ್ ನಿಪ್ಪು ಕಂಗ್ಲಾ ಚೆನ್ನೆಲ್ ದಿಗಿ ರುಲೇದ ತಹನ್ ಜಗನಿ ಕುಂಗಂಗಿ ಥೌರಂ ಥೌರಂ ಅಸಿದ ತಹನ್ ಜಗನಿ ಅಬುಜಾಮ್ ಯೈಫಬ ಮೈತೈನ ಸಕ್ಪ ಖುನುಂಗ್ ಇಸೈ ಅಮದಿ ಯೈಫ ಯುಂಬಾಗಿ ಲೀಲಾ ಮಚ ಮಿರೇಬ್ ಯುಯೋನ್ಬ ಲೀಲಾ ಇಬ ಚಬುಂಗ್ಬಂ ಜಾನಿಸೋರಿ ದೇವಿ ಪುಥೋಕ್ಪದ ತೆಂಗ್ಬಂಗ್ಬ ಲಾಂಗೋಂಜಂ ಸತ್ಯಜಿತ್ ಲೀಲಾ ಪುಥೋಕ್ಪ ಥೋಕ್ಚೋಮ್ ರೇಣುಬಲ ಮತಂಗಿ ವಾಫಂ ತಹನ್ ಜಗನಿ ಗಸಿ ನಿಮಿದಾಂಗ್ ಪುಂಗ್ ತರೇತ್ ಮಿನಿಟ್ ನಿಫು ಮಂಗ ಅಯ್ಯಬ ಆರ್ ಕೆ ಸನಾತೊಂಬಿ ಗಸಿ ನಿಮಿದಾಂಗ್ ಪುಂಗ್ ತರೇತ್ ಮಿನಿಟ್ ಯಾಂಖೈ ಲಾಂಥುಕ್ ಜಗನಿ ಗುಡ್ ಈವ್ನಿಂಗ್ ಮಣಿಪುರ್ ನಿಮಿದಾಂಗ್ ಪುಂಗ್ ಮಾಪಲ್ ಮಿನಿಟ್ ಮಂಗ ಲಾಂಥುಕ್ ಜಗನಿ ಖನ ಪುಂಗ್ಫಂ ಥಂಜರಿ ಬಹಿರಂನ ಮಣಿಪುರ್ಗಿ ಚೌಖತ್ಪಗಿ ಮಾಯೋಂದ ಥೌರಂ ಅಸಿದ ಎಕ್ಸ್ಪರ್ಟ್ ಉನಲಿಂಗ್ಸಿನ್ ಬಿಗದಬ ಸಿಂಗ್ದಿ ಮಿನಿಸ್ಟರ್ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾಗಿ ಡೆಪ್ಯೂಟಿ ಡೈರೆಕ್ಟರ್ ಒಯ್ನ ಥೌಪುರಿಬ ನಿಂಗ್ ಥೌಜಮ್ ಅಜಿತ್ ಸಿಂಗ್ ಅಮದಿ ಡಿಪಾರ್ಟ್ಮೆಂಟ್ ಆಫ್ ಇಕಾನಮಿಕ್ಸ್ ಮಣಿಪುರ್ ಯೂನಿವರ್ಸಿಟಿದ ಅಸಿಸ್ಟೆಂಟ್ ಪ್ರೊಫೆಸರ್ ಒಯ್ನ ಥೌಪುರಿಬಿ ಡಾಕ್ಟರ್ ನೊಂಗ್ಮೈಥೆಮ್ ಸುಲೋಚನಾ ದೇವಿ ಥೌರಂ ಪುಥೋಕ್ಪದ ತೆಂಗ್ಬಾಂಗ್ಬ ಲಾಂಗೋಂಜಮ್ ಸತ್ಯಜಿತ್ ಸಿಂಗ್ ವಾದೇಮ್ ಬಿಗದಬ ಅಮದಿ ಥೌರಂ ಪುಥೋಕ್ಪ ರಾಯ್ಚಂದ್ ಚಿಂಗ್ ಥಾಮ್.

0: ಅದೊಮ್ನ ಥೌರಂ ತಾಬಿರಿ ಬಸಿ ಆಕಾಶವಾಣಿ ಇಂಫಾಲ್ಗಿ ಮೆಗಾಹರ್ಸ್ ಜಾಮಗ ಅಹುಮ್ ದಸ್ಮಿಕ್ ಮಂಗಾದ ಸಂದುಕ್ ಚರಿಬ ಎಫ್ ಎಂ ಸಂಗೈ ಚನಲ್ ದಗಿನಿ ಹೌಜಿಕ್ ಪುಂಫಮ್ ಮಸಿದ ತಾಬಿರಸಿ ಮತಂಗಿ ವಾಫಂ ಥಂಜರಿಬ ಹಿರಂನ ನಿಂಗ್ಸಿಂಗ್ ಥಾನ ಲಾಕ್ಪದ ಅಯಿಬಿ ರಾಜ್ಕುಮಾರಿ ಸನಾತುಂಬಿ ತಾಬಿರಸಿ
1: ತುಂಗ ಮಿಗ್ಯಂಗ್ ಸಾನ ಉಬಂಗಂಬ ನಿಂಗ್ ತಂಬಬು ಪಾಮ್ಜವ ಮಸುಂ ಸೌಕಟ್ಪ ಲಂದಂ ಅಮ ಸಂಗುತ್ಪದ ತಂಗಾಯ್ ಫದನ ವಾಟ್ಲಿಬ ಹಿರಂ ಕಯಾದ ಮಿಜ್ಯಂಗ್ ಥಂಬ ಲಂದಂ ಅಸಿಗೆ ತಾಂಗ್ಲಬ ಮಿಯೋಯ್ ಅಮ ಹಾಯ್ರಗದಿ ಲಂಜಾನ್ಬ ಹಿಜಂ ಇರಾಬೋಟ್ನಿ ಮಹಾಕ್ನ ಮರು ಹೊಂಬಿರಂಬ ಖೊಂಫಂ ಸೆಂಬಿರಂಬ ಇನೋಟ್ ಹಾಪಿರಂಬ ಖುಡೋಲ್ ಸಿಂಗ್ ಲಂದಂ ಸಿದ ಹಿಂಗ್ದೂನ ಲೈ ಹೌರಿ ಮಹಾಕ್ನ ಪಾಮ್ಜರಂಬ ಸಂಗುಚ್ಚರಂಬ ಪುಂನಮಕ್ ನಶಿದಿ ಮಥೌ ಸುಹೆಂಗಲಕ್ಲಿ ಮಹಾಕ್ತಿ ಮೈಥೋಂಗ್ ಯಾಮಿ ಮೈಥೋಂಗ್ ಖುದಿಂಗ್ ಮಚಿನ್ ತುಮ್ ಇ ಮಾಗಿ ವಖಲ್ಲೊಂದಿ ತೋಪ್ ತೋಪ್ಪಿ ತುಂಗಿ ಮಿರೋಲ್ಗಿದಮಕ್ ಅಫಬ ಲಂಬಿಗೆ ಪೊರಂ ಯಾಟ್ಪಿರಂಬ ಮಿಶಕ್ನಿ ಮತಂದುಗಿ ಮೀನಮೀಬು ಒಟ್ಪಿಬ ತುಹಟ್ಪಿರಬ ಮರಂದಂಗೆ ಸೋಥರಬ ಮಿಯಾಂಗಿದಮಕ್ ಶೋಕ್ಥಬ ಲೈತನ ಕಥೋಕ್ರಬ ಮಿಯೋಟ್ ಮಿನೈಗೆ ಚನವಿಬ ಮುಥಟ್ಟುನ ನಿಂಗ್ ತಮ್ಮ ಪುನ್ಸಿರೋಲ್ ಅಮಗಿದಮಕ್ ಲಂಜಿಂಗ್ ಬಿರಂಬನಿ ಮಹಾಕ್ತಿ ಶಿಶು ಸಕೂದನ ಐಕೊಯ್ಗೆ ಇರಕ್ತ ಹಿಂಗ್ದುನ ಲೈರಿ ಹೈಬು ಫಾವುಯಾಯ್ ಕುಂ ಅಮಗೆ ಸೆಪ್ಟೆಂಬರ್ ಥಾನ ಲಾಕ್ಪದ ಲಂಜಾನ್ಬ ಹಿಜಂ ಇರಾಬೋಟ್ಪು ಅಮುಕ್ ಅಮುಕ್ ನಿಂಗ್ಸಿಂಗ್ನರಿ ಇರಾಬೋಟ್ನ ಅಂಗಾಂಗ್ ಒಯ್ರಿಂಗೈದಗಿ ಮಿನಂಬ ತುಹಟ್ಪಿಬಗೆ ಮಯೋಕ್ತ ಲೆಬ್ಲಕ್ಕಿ ಜೋನಸ್ಥೋನ್ ಸ್ಕೂಲ್ದ ತಮ್ನಿಂಗೈ ಓಜಾ ಅಮನ ಮಹಿರೋಯ್ ವಾರಕ್ಪದ ಖೊಂಪಾಕ್ನ ಕಾವುಬಗಿದಮಕ್ ಇರಾಬೋಟ್ನ ಲುಸಿಂಗ್ದುನ ಓಜಾದುಗಿ ಮಯೋಕ್ತ ಇಹೌ ಹೌಕಿ ಅಮಸುಂ ಓಜಾ ಅದುಬು ಲಾಲೆ ಹಯಂದುನ ಇಹೌ ಅದು ಮಾಯ್ ಪಾಕಿ ಮಣಿಪುರ್ದ ಮಹಿರೋಯ್ಗೆ ಇಹೌಸು ಮಸಿನ ಅಹಾನ್ಮನಿ ಮಹಿರೋಯ್ಗೆ ಅಪುನ್ಮ ಲುಪ್ಸು ಇರಾಬೋಟ್ನ ಲುಸಿಂಗ್ದುನ ಲಿಂಕತ್ಕಿಬ ಸ್ಕೌಟ್ ಅಸಿನ ಅಹಾನ್ಮನಿ ಮಣಿಪುರ್ದ ಇರಾಬೋಟ್ನ ಲುಸಿಂಗ್ದುನ ನಹಾ ಸಿಂಗಿದಮಕ್ತ ಸಭಾ ಸಮಿತಿ ಲಿಂಕತ್ಕಿ ಮಸಿಶು ಲಂದಂಸಿದ ನಹಾರೋಲ್ಗೆ ಅಹಾನ್ಬ ಸಾಫೋಂಗ್ ಲುಪ್ನಿ ನುಪಿ ಸಿಂಗಿಲುಪ್ ಮಹಿಳಾ ಸಮ್ಮೇಳನ್ ಅಹಾನ್ಬ ಓಯ್ನ ಇರಾಬೋಟ್ನ ಲಿಂಕತ್ಪಿದುನ ಲಂಜಿಂಗ್ ಲಂತಾಕ್ಪಿರಮ್ಮಿ ಮೈಥೋಂಗ್ ಯಾಂಬ ಇರಾಬೋಟ್ನ ಲೌಮಿ ಸಿನ್ಮಿಗಿಲುಪ್ ಶಾನ ಖೋನಬಗಿ ಲಂದ ಇನಾತ್ಗಿ ಲಂದ ಅಮಸುಂ ಈ ಪಾವ್ಗಿ ಲಂದಸು ಲಂದಂಸಿದ ಲಂಯಾಂದುನ ಮಿಯಾಂಗಿ ನಮಕ್ ಹೌದೊಕ್ ಲಂಕಿವನಿ ನಸಿದಿ ಲಂದಂಸಿದ ಮಹಿರೋಯ್ಗಿಲುಪ್ ನಹಾರೋಲ್ಗಿಲುಪ್ ನುಪಿಗಿಲುಪ್ ಶಾನ ಖೋನಬಗಿಲುಪ್ ಲೌಮಿ ಸಿಂಗಿಲುಪ್ ಮಸಿಂಗ್ ಯಾಮ್ನ ಲೈರೆ ಇರಾಬೋಟ್ನ ಹುಂಜರಂಬ ಮರು ಚರಾಸಿಂಗ್ ಮಸಾ ಮರೆಂಗ್ ಪಾಕ್ಥೋಕ್ ಚಾಕ್ಥೋಕ್ಲಿ ಹೌಜಕ್ತಿ ತಿಂಜಂಗ್ ಕಾಯ್ಜಂಗ್ದನಬ ಇರಾಬೋಟ್ನ ಪಾಮ್ಜರಂಬ ವಾಖಲ್ಲೋನ್ಗಿ ಮಯೋನ್ ಅದುದ ಚಟ್ನನಬ ನಿಂಥೀನ ಮಖೋಂಗ್ ಸೋಂಬಿಬ ಯಂಗ್ಸಿನ್ಬಿಬ ಮದಿ ಮಥೌ ತಾರಕ್ಲಿ ಲಂಜಾನ್ಬ ಇರಾಬೋಟ್ನ ಲಂದಂಸಿಗೆ ಸೋಥರಬ ನುಪಿಸಿಂಗಿದಮಕ್ ಖೊಂಫಂ ಸೆಟ್ನ ಲೇಪ್ತುನ ವಾಂಗ್ನ ಸಿಂಗತ್ಪಿರಂಕಿ ನುಪಿಸಿಂಗ್ಬು ಇಮುಂಗಿ ಯುಖಲ್ ಮರುಂದ ಲೈತನಬಗಿದಮಕ್ ಲೋಯ್ಜಿಂಗ್ ಲೋಯಾಗಿ ಯುಂಥೋಂಗ್ ಖುದಿಂಗ್ ಚಂಗ್ದುನ ನುಪಿಸಿಂಗ್ಬು ಮಹಿ ತಮಹಂದುನ ಮಸಾ ಮತೋಂತ ವರೆಪ್ ಸಬಂಗಮನ್ನಬ

0: film yang bahi ba kara film bu pam jaba mejing na di yang ba kan film du ki value du adum khanga ga appreciate tau re adu ga khoi gi nu sin ngon pam ba da gi na ma sa gu man di film du pam yang kan mejing am thor ga lotion gi na dum hai da ta oi thari je mana award phang po timing je sida gi di dum khoi da thamoi da song thok jaba nu ngai jaba da ding hang gai tau jaru ba myam du gi awa ba myam da adu gi pen thok pa jaga da adu da khoi paisa ka tang ina te bu hai di artist amana pam jari ji di hai di ang lag lag pir ju karor karor pir ju hai di adu du na ai thamoi pen ba ka shung ngam moya aina nga si je ma khoi wa gam tau dore hai ba matam da si je ai output ji ka yam na phajara ka dui no na khal la kan da thamoi da lai ja ba da aina nga si tau jari ba po che hai ba wong na yeng bira kan da pen bi ni ka khan ja ba da adu du ne ba he na artist na pam ja ba ji adu du na ma yam do waru re waru ra kan da oi tare gi journey da yan han na second notice india film festival si je da best film phang pa ja oi tare gi nungai ba gi journey ja hor kreatare adugi matung da khoi assessment ifa 12 manifa sidasu best film pange ado ai samak sumu best actor gi sidai da ai gi oi tharejna ai gi ju ado oi khre adugi matung da mu 17th state film festival da ju best actor da gi best debut director best debut film best music director asmaina magi jani je sum la khre aduga 56 international film festival ifi je sigi sum selection tau bi raktana oi tharejna participate to bangam jaru da pasha phang bor phang da bagi lito khra kan da khuding ma ki apien ma da ma am ji gi ngai wa jaru ba tau jaru ba khoi gi tim du gi khuding ma to ma na adu da energy ne pibi rak pa da adu da pen thok sa da da oi grai ta
1: congratulations ma tung da so award ma yam ma phang bo oi bi hai na khoi gi side gi mis tau jari edu ga oi thai hai ba film si gi dialogue ma tek ama tang ga tau bi ra ma ga di ta bi ri ba sing sina yam na nungai ga ni hai na khan je
0: nang gi ming na lai ma surjampur gi khumuzam lekai gile ma kaore thengna bagi mong sina su amuke hena su kaore ado manipur de shimai ni shui khong bra awang shimai ha ba ma ga no puk shimai ha ba ma awang shimai na hidak sung da pawe ado ga no puk shimai na leba ki sa pu sa da leba ki sa pur di no puk shimai ta ni jang sa pu da gi ayem magic driver mo magic mo ha ra gan hen kang nei thank you
1: yam phaza ba dai lo ka ma khak su to bi khre ta bi ba sing na soida na ma ki pen bi gani hai ne su khan je hauzik phaw ba da suras ta character oi ne di pi bi rak tri ba adu bo ma si gi character se aina sa ra ga di am tong ni try tong ni ka na ga khan bi ba character role ga di lai bi
0: character se lai ai di khara villain type ai ta ra na villain do oi jar ga su ai di adum hai bai kung ge adu ga villain ha ra ga ta ne pi ngang wat pa nei ba adu na ta bai pa mi ravan gi type ta ai ta ai di kitang ma sa gi protocol jo nga a cha cha bu pa ma thong ajam phaba aduga magidi mana thona phari di maram jung leiba adumai nai dei pingang da pepa pepa tau bu dugina te thengna je haragna sangba le manaba thengna ra adugu bada ani phata boi sa boi gera character pirak bodai dum accept tau gena protagonist oi ra su tau jage khan badi dum lei mayam haji tau na re ji dagi kitang top top character mai ta plan di tau ri next year gum bada khang khang au dana haidok dana adu phong dor pang amre yenge try di tau ri ai ta
1: hoi soida na making am soi bi
0: oi jage
1: aduga chal ba mainstream cinema sing gi wari sing sita ki kitang thaidar pa da hisa bata re oneness is ama oi bra hai na khanje adana hari ba sibum ba sensitive subject ta base oi ba film sita is ta approach to ro pa matam de di surasta karam hai na kana ne approach to bi rakhi ge habit su thambi
0: hoi direction bi bi ba priya kanta se chi massage na ai gi mana ba boboy nam khale priya kanta gi pabunga mai thabuk pin minab jane da da engwan da bai is mai na priya kanta na prosam tong ni na hai wari im khak chima gi wari je real story the base to bun na hai ba de engwan da har pa kanda ai na wari dum tang ta gi hai kanda haji music manipur de da na tana world gi na ta lgbtq ji am thi na kanoi khale adu bai ta sing na ma ki sing na ja ba kanda trans kambu da gi su engwan da isai mayam hai re project to ji na ko adu ai ta sing na ma ki ಇದು ಮೈ ಎಕ್ಸೆಪ್ಟ್ ಔಜದಬದ ನತೇಬ ಸಿಂಗಾತಮ ಯಾದ ಹೈಬ ಹುಂಬಗಿ ಅದು ಗುಂಬಗಿ ಇಸೈ ವೈನದೆ ಐ ಐ ಕೊಂಬದಿಂಗ ಮೈ ಅದುಗ ಹೈದಿ ಸ್ಟೋರಿ ಇಂಪೋರಾ ಕಾಂದ ಟ್ರಾನ್ಸ್ವೇರ್ ಗಸು ಮೈಗಿ ಏರಿಯಾ ಮಾ ಹೈತಾರೆ ನಕೋ mina akhoi meam na nushi bi ba ba na traga na kunin thoga bi ba ba away the story impora gadi khoi ambung ngai ki kai kubersis eramuti de adumaina moi wari pura ka da babong ni yeng ba ka da sudum appreciate to bi da na ko adumaina haidi moi na sara ka nu pi em sara ka da su babong na nushi bi ba poko da adumaina story impora ka da accept to bi da na tan de ai hai bo hum bai de ai ta sen namaki accept to bo ngam de na aduga priya ka anta gi wari ji di ta sen namaki mana wari li rak pa ka da real story the best of ni na ka na ngonda wari jili re short film moi na ta re full length film di waina de hai rakhi de matan da adu mana ko nam mana sangdo khiba ma le ba adai da hai di wari ji taru ba kan da ai gi waina di character accept to bu je khoi manipur gi na sathi ba nai di ai na adu dai da umu ba character do kana gum ba kharan na dum khal la kan da ma ji aduni ga na khan ba do adu mai na khal la kan da ngonda ma yam hai rak pa ma yam ya wa adu ai di dum sen dum hai je sai di perform to bu wani as actor moi na every character da ai perform to bu de artist moina ai work went to sabagi wane ai gi oi ba lifestyle di ai ngonda yamna hai di hai neza ba kanu di oi de asing bu oi di ba mi do hai tare ne adu gum ba de ai ngonda yam isada de maring marang jaba po ne di tare ba swai di as a character moina ina laura kan sa gi ba wani adu gum mayam na zu hai gum ba hai di adu gi film do ura kan da lgbtq gi lai ba nupa nupi hai tare ne ko si gi moi gi family ji do ai na accept to ze adu mu pu artist moina perform to ura kan da adugi family room den ugi to adu dumdi khanbalai ra magaju ngasi tan jaj lawra kan dai ta ne mayam na as a actor moine ek taugi ba khakta ni do understand ta hon janing ai ta adu khatang ni hai janing je adu kana gumba chil naw wakhalon adugi wakhalon da laiba chil naw ai ta ne ko moine khanbalai ra magaju toppalai ra magaju ngasi gi ai si gi matang lawra kan da clarification bija ho
1: hoi artisam oi bani na pibi ra iba character do mana na bahut na jaba khaktang ni hai ba si su artisam gi mukun chap chana nga ai ಕಂಜೆ ಅದು ಮಸಿಗುಂಬ ಕೊಯಿಗಿ ಮಣಿಪುರ ಖುನಾಯಿಸಿನ ಕೋಂಗ್ನ ಖನಬ ಹೈನಬದ ಕಿತಂ ನುಂಗಾಯಿತಬ ಹೈಗದ್ರ ಸೋಶಿಯಲ್ ಸ್ಟಿಗ್ಮಾ ಓಯಿಬ ಸಿಗುಂಬ ವಾರಿ ಸಿಂಗ್ ಸಿದಿ ಮಿಯಾಮ್ ಸಿದ ಎಜುಕೇಟ್ ತೋನಬ ಲಿಫಮ್ ತೋ ಇಹೈನದಿ ಖನ್ಬಿಬ್ರ
0: ಥಮೋಯ್ದ ಖಲ್ಲೆ ತಸೇನ ಮಕ್ಕೆ ಹಾರಗದಿ ಅಕೋಯ್ನ ಹೈದೋಕ್ ಪಯಾದಬ ದಗಿ ಹಜಿ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಗಿ ಅಕೋಯ್ ಮೇದಮ್ ರೋಬಿತಾನ ಗ ಪುಥುಕ್ ಪಿರೈಬ ಹಾದಿ ಶಿಗುಂಬ ಮ್ಯಾಮ್ ಜೆ ಸಿಜಿದಿ ಖಂಗ್ ದಬಲ್ ರಮ ಗಸು ಆಡಿಯನ್ಸ್ ಲೈರಿಬ ಪಬ್ಲಿಕ್ ತ ಅಕೋಯ್ ಗಿ ಸೋಶಿಯಲ್ ಮೀಡಿಯಾ ಪ್ಲಸ್ ದಗಿ ಬಾಬುಕ್ ತ ತಮ್ಹನ್ ಬಯಾಬಜೆ ಹಾದಿ ಲೈರಿ ಖತಂಗ್ ನತೆ ಮಿನ ಖೋಂಗ್ ನ ಉರಕಾನ ಕನಾಗುಂಬ ಲೈರಿ ಪಾಬ ಹೈತವಸು ಫಿಲಂ ಯಂ ಕಾಂದ ಲೋಕ್ಷನ್ ಬಯಾಬ ಸಿಗುಂಬ ಮ್ಯಾಮ್ ದ ಗ್ಯಾನ್ ಒಯಬಯಾಬ ಉಥೋಪ ಮತಂ ದ ಕಸು ಇಕಾಯ್ ನಿಂಗ್ ಹೈದಿ ಕಸು ಲೈತೆ ಅದುಗ ಸಿಜಿನ ಉಥೋ ಯೇ ಹೈದನ ರೋಂಗ್ ಯೇ ದ ಪೂನಾ ಬಗಿ ನತಬ ಫಿಲಂ ಮೇಕರ್ ಒಯ್ನ ಫಿಲಂ ಶೇಮಪ ಮತಂದಜು ಪಬ್ಲಿಕ್ ತ ಎಜುಕೇಟ್ ತ ವಯಾಬ ಅದುಗುಮ ವೇದ ಒಯ್ನ ಶೇಮಗ ಫಜನ ಪುಥೋಕ್ಸ ಹನಿಂಗ್ ಕನಾಗುಂಬ ಐದಿ ಅದು ಪಾಮಿ ಅದು ಪಾಮಿ ಹರ ಕ್ಯಾರೆಕ್ಟರ್ ಮೇತ ಪುಥೋಕ್ಸನ್ ಬದನ ತ ಐನ ಪುಥೋಕ್ ತ ರಿಯೋ ಫಿಲಂ ಜಿನ ಬಾಬೋಕ್ ತ ಕರಿ ಪಿಬಿಯಾಬ ಒಯ್ಗೆ ಮಯಾಮ್ ದ ಗ್ಯಾನ್ ತಾನ್ ಬಯಾಬ್ರ ಅದು ಮೈನೋ ಒಯ್ನ ಖಲ್ಲ ಕಾಂದ ಒಯ್ನ ವರ್ಕ್ ತ ಹೊನಿಂಗ್ ಐತಾರೆ ಹಜಿಕ್ ಸಿಗುಮ ಮ್ಯಾಮ್ ಪುಥೋಕ್ ಪಿರೈಜೆ ಅಮರೋಂ ದ ಯಾಮ್ ನ ಫೈ ಅದುಗ ಐಗಿ ಸೈಟ್ ಗಿ ಸು ಐನ ಗಮ್ಜಬ ಏರಿಯಾ ದ ದಿ ಎನಿ ಕ್ಯಾರೆಕ್ಟರ್ ದ ಅಪ್ರಿಷಿಯೇಟ್ ತ ಒಗೆನ ಖಂಜೆ ಅದು ಬೈದಿ ಹಜಿಕ್ ಪುದೇ ಕಿತಂಗ್ ದಿ ಯೆಂಗ್ ದಿ ಯೆಂಗ್ ಯೆಂಗ್ ಎದೆ ಅಕೋಯ್ಗಿ ಬಾಬೋಕ್ ಸೆ ಹೈಜಬ ಯುವಾನೆ ಐನ ಖಂಜರಗಸು ಅಮನ ಖಂಜರಗಸು ಐನ ಹೈರಗ ಹೆತ ತಾಬಿ ನೇಬ ಕಸು ಲೈತೆ ಅದೆ ಅಮನ ಹೈರ ತಾಬಿ ನೇಬ ಕಸು ಲೈತೆ ಅದು ನೈದಿ ಪುಲಪ್ ಗ್ಯಾನ್ ತಾಮಿ ನರಕ ಪ ಮಂಗಾಯ್ ಬೋ ಐನ ಕ್ಯಾರೆಕ್ಟರ್ ದಿ ಹಜಿತಿ ಖಕ ಯೆಂಗ್ ಯೆಂಗ್ ಕಾಂದ ಅದು ಗುಂಬ ಖರತ್ ಕುಮ್ಮುದೋ ಅದುದಗಿ ಥೆಂಗ್ನರಕಿಬ ಎಕ್ಸ್ಪೀರಿಯನ್ಸ್ ತೋನ ಎ ಸಿದೈ ಕಿತಂಗ್ ಹಜಿ ಖಜಿಕ್ತಿ ಕಿತಂಗ್ ಕ್ಯಾರೆಕ್ಟರ್ಜಿ ಖಜಿ ಖಜಿ ಖಜಿ ಯೆಂಗ್ ಗೋಯ್ನ ಲೌರೋಗೆ ನತ್ರಗದಿ ಐಗಿ ಲೈರಿಬ ಫಿಲಂ ಅತೋಪ ಮ್ಯಾಮ್ ಜಾಯ್ ತಾರೇನೆ ಹಜಿ ಥೋಲಕದ ಮ್ಯಾಮ್ ಜೋ ಅಸಿದೋಯ್ನ ಇಫೆಕ್ಟ್ ಲಾಕದ ಇಫೆಂದ ಲಾಕ್ ತಂಗ್ ಸಾಥಿಬೋ ಅರೆಜು ಹಾಯ್ಬಿದಿ ಅಮ್ ಹಾಯ್ರೇಬ ಅದಗಿ ಕ್ರೈಮಿಗೆ ಸುಮೇನ್ ಗಿಗ ಮೇದಮ್ ರೋಬಿತಾನ ಹಾಯ್ರ ಪಜೆ ದುಮ್ ಹಾಯ್ದಿ ಅನಮ ಮನ ನಪಿದ ಟಾರ್ಚರ್ ತೌಬುಂಬ ಅದಗಿ ಅದುಗು ಮೋಗತ ಓಯ್ದನ ಅದುಗ ಹೋಯ್ ನುಪಾದಜು ಅದುಗ ಮೈನ್ ತೌಬ ಥೆಂಗ್ನದಿ ಹೈಬನ ತೆ ಅನು ವಾರಿದು ಯಾಮ್ ತಾಂಗ್ನ ಥೋಯೇಬ ಲಿಥೋರ ಪಕಾಂದಬೋ ಅದುದನ ಕ್ಯಾರೆಕ್ಟರ್ ಹಾಯ್ರ ಪಕಾನ ಹೇ ಮೇದಮ್ ಐ ಅದುದಿ ಕಿತಂಗ್ ಯೆಂಗ್ಜಗಿ ಗೆ ಅದು ಹೈ ಮೈ ವಾರಿದಿ ಲೈ ತಾನರ ಬಂಗಾಂತೆನೆನೆ ಬೋ ngami makai di dum ai ge sai ta ge essay artist amoina adum aina taw ya ba character di dum taw ja ge na aji bu da stand taw ja re ta
1: ho ingam ba soi de ma ki oi bi yo phazar ba wa khulon ka ya ma su tham bi kre khunai ma ki phazaba ma sa ma wong sem ga lak pa si ta di artist ma ge thau dang se ka ya mu yam na chawi hai na di source na kan bi ba ge
0: artist amoina yam na khunai ma sem ga lak pa ma tan di am chawi athi bo e ge ra phazabo e ge ra ni ngang na bo e ge ra khudik mak se ka ino hai ma tam dai he ka gum ba isum tho jo akhoina photo am thaga lu reng khale ba sikse ma tang cha da na ko isu do kau tho ga da artist am tai na bi ba ge ina condition da la ka ne ba hoi adu isha na su khang bam di sang ma tang ma tam ma ha ji kai dau ri ge si je situation khang na sa pam su dar ka le isha na khung thang ja ma ya ma mang da tholo bu e ba ni na ha di yam na su lui ba artist duga ngangna bibam joi ba andagi thagat bibam joi ba khuding makse karigum ba hong ba ma ohela ke ha matam da ju politician and artist ko sigum akhoi gi kano se thodang se yam saw ha tar and mina matau tam ningai oi ba platform ma na ha tar aduna isha isha na kenom tor ba matam da khanda jar ga thaba matau boir ka su matau boir ka su mayam gi nikon khal laga isha na kitang khanda ra ga thabak taw ham change aduna yaringai mayam gi khal laga thabak taw bi ba isha gi na taw
1: hoi artist ha ba se mak ta bu audience na pen bi rikai artist ki di hen hen na mai pak pani hani su khanje
0: mane
1: ado sura se ngasi da gi matam khara gi tung da haiza ba tare isha se kari oina ubi ba ge ha ba di miyam da hoje hoje uri ba pam na ri ba sura se actor amoi na dum ubi bra na tra ga khoi na ka khang da ba tongan ba kari saklon ga di lai ba ge ha ba du su khitang hai bi ram
0: hoi actor oina di ai art ki line jida di ai pusi oina ana si dri phau bagi oina di dum ngam jaba ai gi site gi contribute tau gena kala ai kung gi bor kung gi dab na tongan ba mor kan da dum ese film gi film jida dum work tau di dum ai sha na dum tau ja gena dum khale aduga mani film gi oina ahong ba mala ko matam da su ai gi site gi ngam jaba contribution ai tar ne adu de dum ai na ngam ai tau gena thamo jida de le aduna manipur de dum hai nei hai na bhai di film na manipur da sha gi sinpham ma thambayaroi ama tawbayaroi aduga sumain haibiri pose mayamna nushibi beje si jiju laige na phangba aina sel na laige na phangba zoi de khoi gi pablu na thambiri ba minung chi je ado cd tan ge haidra phangba magun na te aduna si ji ma di aigi pun si ge na dum sagon ra ga chasa ge na khanje aduga hoi aigi tawza ge na khanba di plan laijari plan ka laijari dum si ju dum mayam ga loina ra ga dum chamina ba ya ba thabak ta ta ai khatang ina ta ba aina si ma taw ma tam da haidi mayam da ju si ma kanahan biyaba dai mayam sudum punmina biyaba mayam ga tawmina biyaba adu maina khalakanda aina plans de haidok chararo gi haidok chararo gi de aina hai haidok ki ba plans kara kaigal lebe ma ai thamoi de haidi aina sumai tau jagi na khalaga sum tham ja ba success hoi jara ga he haidu urab ko he haidu ba haidi marak ta kai something kai gum ba ama thola kanda haidi dum kaihan ba do thindahan ba natra ga na adu no oi mayam da aina tawra kanda haita re ura kanda oi na mayam da oi na khang bi thamoi da khanjara ga lego plan di leise
1: hoi soida na maki aphaba khongthang ga masu oi ga ni haine so khoina tha jaba thamje ngasi gi generation si gi na ha sing haiza ba tare masida actor amo oina la ka dauri ba khoi gi mi role amada karam karam ba mawong gi manipuri cinema ga di khudol tambining ba ki
0: film je hoje je koi gi generation je diam lu re film yeng bo syam hai re aduga phajai thi ha ba jai di koi gi han le na mi ba hal jing ji kan mindset ji ga hoje koi gi lai ba gen ji kan bu jai ta season no pra tong an ba kai no man hai film yeng ba matam da kitang koi na hoje ji se 90s matam gi ga mu hoje pu sala ka anda mu le na ma thain da tau gi ba jing ji bai se da hoje se mu le ma anam na chang jan da re hai ta any ain hoje work tau gi khan ba kan da ju ain khan ja ba ji han jing mirai jaba idan ta han ju ya ba du ga zen ji ya khoi ha ji ji lai ba khoi ki ira ja ta ne si gi ira ji do ina pusal la kan da idi message pi ba ya ba mayam ji da ha ji yut ta gyan ta bus lai gyan ta da bus lai future ji kai no khang bus lai future ji kai no khang da bus lai mix tok san ra ga idi khoi je ta sina ma ki ngaw wa lang ba di ha ji na hendi he le si ji control ta ba ya ba na ha ji yut amana kyam thina ngaw ra kan da kyam lang ga kan da idi ai ngon da sina mang je ba na kai no sina tong je ba na kai no idi ai gi future ᱡᱮ ᱠᱟᱢᱟᱭᱱᱟ ᱢᱩ ᱠᱟᱭ ᱫᱚᱨᱚᱜᱟ ᱥᱮᱢᱚᱠ ᱯᱮᱭᱟᱭ ᱟᱫᱩ ᱜᱩᱢᱵᱟᱜᱤ ᱛᱷᱤᱢ ᱢᱟᱢ ᱫᱟᱭᱛᱟ ᱟᱫᱚᱢᱟᱭᱱᱟ ᱤᱱᱟ ᱞᱟᱢ ᱟᱢᱟᱫᱤ ᱥᱮᱢᱱᱤᱝ ᱦᱮ ᱦᱚᱡᱩᱡᱤᱠᱤ ᱚᱭᱱᱟ ᱟᱭᱫᱟ ᱛᱟᱥᱤᱱ ᱱᱚᱢᱟᱠᱮ ᱦᱟᱨᱟᱠᱟᱱᱫᱟ ᱠᱚᱭᱜᱤ ᱦᱚᱡᱩᱡᱤ ᱞᱟᱭᱨᱤᱵᱟ ᱭᱩᱡᱤᱝ ᱡᱮ ᱤᱥᱟᱜᱤ ᱤᱱᱠᱟᱢ ᱡᱮᱱᱮᱨᱮᱴ ᱛᱚᱵᱚᱡᱮ ᱦᱚᱡᱤᱠᱡᱮ ᱤᱠᱟᱭ ᱠᱤ ᱦᱟᱱᱟᱫᱤ ᱟᱠᱚᱭᱱᱟ ᱠᱟᱱᱟᱢ ᱛᱚ ᱢᱟᱛᱟᱢᱫᱟ ᱤᱠᱟᱭᱵᱟ ᱫᱟᱜᱤ ᱢᱟᱭᱟᱢ ᱢᱟᱝ ᱛᱷᱚᱠᱟᱱᱫᱟ ᱥᱤᱡᱮ ᱢᱟᱭᱱᱟ ᱫᱤ ᱟᱢᱚᱨ ᱯᱟᱢ ᱥᱮᱢ ᱵᱚᱨ ᱜᱟᱥᱩ ᱥᱮᱝᱜᱤ ᱯᱚᱛᱚᱥ ᱢᱤᱱᱟ ᱠᱟᱭ ᱦᱟᱭᱱᱟ ᱜᱤᱱᱤ ᱠᱟᱭ ᱫᱚᱱᱟ ᱜᱤᱱᱤ ᱦᱟᱱᱟᱫᱤ ᱟᱢ ᱠᱷᱟᱱᱫᱟᱨᱟ ᱢᱮ ᱦᱚᱡᱤᱠᱛᱤ ᱟᱥᱤ ᱥᱴᱨᱤᱴ ᱯᱷᱩᱰ ᱚᱭᱜᱨᱟ ᱢᱚᱭᱜᱨᱟ ᱠᱚᱭᱜᱤ ᱡᱮᱱᱮᱨᱮᱥᱚᱱ ᱡᱤᱛᱟᱫᱤ ᱤᱠᱟᱭᱵᱟ ᱦᱟᱭᱵᱟᱡᱤ ᱛᱷᱚᱫᱚᱱᱟ ᱦᱟᱭᱫᱤ ᱣᱚᱨᱠ ᱠᱟᱞᱪᱟᱨ ᱡᱮ ᱥᱤᱡᱤ ᱢᱟ ᱯᱷᱟᱡᱟᱱᱟ ᱞᱟᱭᱱᱟ ᱠᱷᱟᱞᱮ ᱦᱟᱭ ᱛᱟᱨᱟ ᱥᱤᱜᱩᱢᱵᱟ ᱫᱟ ᱤᱱᱯᱷᱞᱩᱭᱮᱱᱥ ᱛᱟᱣᱨᱟ ᱠᱟᱱᱫᱟ ᱠᱚᱭ ᱡᱮ ᱯᱷᱮᱢᱞᱤ ᱫᱟ ᱰᱤᱯᱮᱱᱰ ᱛᱟᱣᱨᱟ ᱟᱭᱜᱤ ᱢᱟᱭ ᱯᱟᱱᱟ ᱥᱢᱟᱭ ᱛᱚᱵᱤ ᱫᱚᱱᱤ ᱥᱢᱟᱭ ᱛᱚᱵᱚ ᱫᱚᱱᱤ ᱟᱭ ᱢᱟᱭ ᱯᱟᱱᱟ ᱱᱟᱢᱢᱟᱜᱟᱱᱟ ᱛᱟᱢᱮ ᱱᱟᱢᱡᱟᱜᱟᱱᱟ ᱛᱩᱭ ᱜᱟᱭ ᱥᱤᱜᱩᱢᱵᱟᱜᱤ ᱱᱟᱛᱟᱵ ᱟᱠᱚᱭ ᱡᱮ ᱤᱥᱟᱱ ᱤᱥᱟ ᱡᱮ ᱠᱟᱱᱟᱱᱚ ᱦᱟᱭ ᱡᱮ ᱢᱟᱥᱟᱜ ᱛᱟᱠᱥᱟᱱᱟ ᱵᱚᱜᱤ ᱜᱟ ᱫᱩᱜᱩᱢᱵᱟ ᱫᱟ ᱦᱟᱭᱛᱟᱨᱟ ᱟᱫᱩᱢᱟᱭ ᱱᱚᱭᱱᱟ ᱯᱷᱚᱠᱟᱥ ᱛᱟᱣᱨᱟ ᱠᱟᱱᱫᱟ ᱫᱩᱜᱩᱢᱵᱟ ᱯᱷᱤᱞᱢ ᱟᱢᱟ ᱢᱟᱭᱟᱢ ᱫᱟ ᱢᱮᱥᱮᱡ ᱯᱤ ᱵᱮᱭᱟ ᱵᱚᱢᱚᱝ ᱫᱟ ᱦᱟᱭᱛᱟᱨᱟ ᱟᱫᱩᱢᱟᱭ ᱱᱟᱜᱟ ᱫᱤ ᱛᱚᱱᱤ
1: ᱦᱚᱭ ᱥᱚᱭᱫᱟ ᱱᱟ ᱢᱟᱠᱤ ᱯᱩᱛᱷᱚᱠ ᱯᱟᱥᱚ ᱚᱭ ᱵᱤᱨ ᱚᱜᱟ ᱡᱮ ᱠᱟᱱᱜᱤ ᱱᱟᱦᱟ ᱥᱤᱝ ᱥᱮᱫᱟ ᱦᱮᱱᱟ ᱢᱮᱥᱮᱡ ᱯᱤ ᱵᱟ ᱠᱟᱱᱟ ᱜᱟᱫᱟ ᱵᱟ ᱯᱷᱤᱞᱢ ᱟᱢᱟᱥᱩ ᱚᱭ ᱜᱟᱱᱤ ᱦᱟᱭᱱᱟ ᱠᱷᱟᱱᱡᱮ ᱞᱚᱥᱤᱞᱟᱠ ᱯᱟᱜᱤ ᱛᱟᱱᱡᱟ ᱟᱫᱩᱥᱩ ᱞᱚᱥᱤᱞᱟᱠ ᱯᱚᱭᱱᱟ ᱮᱠᱴᱤᱝ ᱥᱮᱫᱟ ᱠᱟᱨᱤᱭᱟᱨ ᱥᱮᱢᱡᱟᱱᱤᱝ ᱵᱟ ᱮᱠᱴᱤᱝ ᱵᱩ ᱯᱟᱢᱡᱟᱵᱟ ᱮᱠᱴᱚᱨ ᱟᱢᱚ ᱚᱭ ᱜᱮ ᱦᱟᱭᱱᱟ ᱠᱷᱟᱱᱡᱟ ᱵᱟ ᱱᱟᱦᱟ ᱥᱤᱝ ᱫᱟ ᱥᱩᱨᱮᱥ ᱠᱤ ᱚᱭ ᱵᱟ ᱢᱮᱥᱮᱡ ᱠᱷᱟᱨᱟ ᱫᱟᱱ ᱛᱟᱢᱵᱤᱨᱟᱢ
0: ai samaksu hoje hoje haidi ai kesum ta wai jabad na chadri hai tar ai ju tam jari ba haidi anjing gi makada da gi oza guru gi makada haidi mayam gi matung in nazar ga tam na tam na ai ju experience sum ai di sum luxury ne hai tar ha ji se ai gi makata ba da thopi ra kada ba da gi lai biri ba yam ba inauji art pu pam jar ga di discipline lai na hai tar main one discipline ji da gi anam ba loi thole si yaung na rakta ga di khudi mo sule kai na re do na discipline lai ga di khudi mak se manners yaung ra ga di hai bo ra hai ta ba do na tongan ba ಕುದಿಮಕ್ ತಮ್ಮಗ ಹೆರಕ್ಪಾಗ್ತಾನೆ ಅದನ್ನ ಮಿಯೋಯಿಬಗೆ ಡಿಸಿಪ್ಲಿನ್ ಜೆ ಮಹಾನ್ ಐ ಆರ್ಟಿಸಮ್ ಇರಗದಿ ಸೋಯ್ ಸೋಯ್ದನೆ ಯಾವ್ದಬ ಯಾದಬ ಮಗುನ್ನೆ ನಾ ಹೈಜನಿಗೆ ಅದುಗ ಕುದಿಮಕ್ ತುದಿ ತಮ್ಮಗ ದೈ ಲೋಯ್ನರಗ ಐಗಿ ಒಜಾ ಗುರು ಜಿಂಗ್ದು ಸುಮ್ ಪೌತಾಕ್ಸಿಂಗ್ ಲೋಜರ ಕಾಂದ ಅದಮ್ ಮಥಂದ ಥೋಕ್ಸರಕದಬ ಪೋನೆ ಅದನ್ನ ಡಿಸಿಪ್ಲಿನ್ ಜೆ ಲೈನ ಚಪಿಯು ಅದುಗ ಇಥಕ್ ಥೋಂಬ ಒಜಾ ಗುರು ಮಸಖಂಗ ಚಪಿರ ಮತಂದ ಆರ್ಟಿಸಮ್ ಇರಬಗೆ ಮಗುಂದ ಅದಮ್ ಯಾವ್ಜರಕನಿ ಫಂಗಕನಿ ನಾ ಹೈಜಗೆ
1: ಯಾಮ ನುಂಗೈಜೈ ಸುರಸ್ಕಿ ಚಿಲ್ಲಬ ಮತಮ್ ಕೈ ಆಮಪು ಕೈ ಥೋಪಿದುನ ಐಖೋಯ್ಗ ಗೈಹಾಕ್ ವರಿ ವತಾಯ್ ಸಾಸಿ ಹೈಬದ ಯಾವಿರಪ್ಪಗಿ ದಮಕ್ತ ಅಮುಕ್ಕ ಹನ್ನ ಥಕಚ್ಚರಿ
0: ಥಕಚ್ಚರಿ
2: ಹೌಜಿಕ್ ತಾಬಿ ಕ್ರೇ ಆಕ್ಟರ್ ಸುರಸ್ ಗಾ ಸೇಪಂಗ ಉನದುನ ವರಿ ವತಾಯ್ ಸಾಬಾ ಉನದುನ ವರಿ ವತಾಯ್ ಸಾನಜಕಿಬಿ ನಿಕಿತಾ ರಾಜ್ಕುಮಾರಿ ngasigi oinadi matang sida naharol gi khonjel thauram sandok chabalu sinjari thauram tabiram liba pumna makpo amukka hanna khurum jari